0: ಸರ್ವ ಶಕ್ತಿ ಎನ್ನಾಚಿ ಪಾತ್ಯ ಆಸ್ತಿಗನೇ ನಾಸ್ತಿಗನಾಕರದು ನಾಸ್ತಿಗನೇ ಆಸ್ತಿಗನಾಕರದು ಎಲ್ಲಾಂ ದೈವತ್ತಿನುಡಿಯ ತಿರುವಳೆಯಾಗ ಅವನಕ್ಕೆ ಮುನ್ನಾಡಿ ನೀ ಎಲ್ಲ ಅವರು ಕೊಳಂದೆ
1: என்ன மன்னிச்சிருக்க சாமி என்ன மன்னிச்சிருக்க

0: ಇಂದ
1: ಉಂಗುಳಕ್ಕೆ
0: ನೀ ಮೊದಲ ಕುಡಿಸಿಟ್ಟು
1: ಎನಕ್ಕೆ
0: ಏ ಪಕ್ಕ ಮಾರ್ಕ ನಾ ಬೇಡಮ್ನ ಅಂದ ಪಕ್ಕ ಮಾತಿರ್ಬೇಕ್ರ.

0: ನಾನು ಸುದ್ದಿ ಬರ 20 ಇರ್ತಿದ್ದಾನೆ
1: ಎನ್ನೋಡ ಆಸೆ ಇವ್ಗಳು ಸೀಕ್ರಮ ನೆರವೇರೋಣ ನಾ ಎದುರು ಕಾಟ್ಕೊಂಡಿದ್ದೆ
2: ಇಪ್ಪ ನಮ್ಮ ರೆಡ್ಡಿ ಬೇರೆ ಕಲ್ಯಾಣ ಮಾಡೋದು ಇನಿಮೆಯ ವಿರುಪದಕ್ಕೆ ಮರೆಕ ಮಾಡಿಯ
1: ನಿಶ್ಚಯ ಮರೆಕ ಮಾಡಿ ಆಹಾ ಅದೇ ಹೇಳ್ತಾ
2: ಇದ್ದೀಯ
1: ಕಟ್ಟಿಲ ಅರೆಕ್ಕೆ மனைவி தான் கூட்டிட்டு போவாங்க கடவுளே இல்ல நம்மளை பொறுத்த வரைக்கும் இது கடவுள் தானே
2: சாரி
1: தாங்க